ತರಕದಿಮೆ ತರಕದಿಮೆ ತರಕದಿಮೆ ತರಕದಿಮೆ ತರಕದಿಮೆ ತರಕದಿಮೆ ತರಕದಿಮೆ ನಿಧ ನಿಧ ನಿಧ ನಿಧ.